ಮುನ್ನು ಮೆಟ್ಟೆ ಗೊರೆ ಪುಣ್ಯಗಳ ಜೀತುಂಗಳೇನ್ ಸನ್ನಿಕ್ರವಾಸ್ವ ಡಂಗಳೇನ್ ಗೆಲ್ಲಬು ಕೆಂಡೋಲ್ಮೀಮ್ ಜಂಬಾರ್ ನಯೌಲೈ ಮೇಲ್ ಜಂಬಾರ್ ಸುಡುವ ದೈರೈ ಜಂಬಾರ್ ಹೊರಬ ದೈಯಾತು ಜಂಬಾರ್ ಸಲ್ಮ ದೈರಕ ಜಂಬಾರ್ ಬಹಂ ಕುಕ ಬಗ ಕುಕ ಬನ್ನಿ ಪಲೈ ಮಾಸ.